ಬಾಲಜಾಯ ಬ್ರಹ್ಮಜ್ಞಾನಿ ಕಖ ಜಯ ಮಹೇಶ್ವರ ನಾನಕ ಬ್ರಹ್ಮಜ್ಞಾನಿ ಆ ಪರಮೇಶ್ವರ ಬ್ರಹ್ಮಜ್ಞಾನಿ ಕೀಮತ ನಾಹೆ ಬ್ರಹ್ಮಜ್ಞಾನಿ ಕೈ ಸಗಲ ಪರಮೇಶ್ವರ ಬ್ರಹ್ಮಜ್ಞಾನಿ ಕೀಮತ

ਮੈਂ ਸਖਤ ਘਾਲ ਨਾਨਕ ਦੇ ਮਖੁਜਲੇ ਕੀਤੀ ਛੁੱਟੀ ਨਾਲ ਜਿਨੀ ਨਾਮ ਧਿਆਇਆ ਗਏ ਮੈਂ ਸਖਤ ਘਾਲ ਨਾਨਕ ਤੇ ਮਖੁਜਲੇ ਕੀਤੀ ਛੁੱਟੀ ਨਾਲ ਸਤਨਾਮ ਸ੍ਰੀ ਵਾਹਿਗੁਰੂ ਸਾਹਿਬ ਜੀ ਇੱਕ ਓਅੰਕਾਰ ਸਤਿਗੁਰ ਪ੍ਰਸਾਦ ਸ੍ਰੀ ਵਾਹਿਗੁਰੂ ਜੀ ਕੀ ਫਤਿਹ ਜਾਪ ਸ੍ਰੀ ਮੁਖ ਵਾਕ ਪਾਤਸ਼ਾਹੀ ਦਸਵੀਂ ਛਪਾ ਛੰਦ ਤਵ ਪ੍ਰਸਾਦ ਚੱਕਰ ਚਿਹਨ ਅਰ ਵਰਨ ਜਾਤ ਰਪਾਤ ਨਹਿਨ ਜੇ ਰੂਪ ਰੰਗ ਅਰੇਖ ਭੇਖ ਕਉ ਕਹਿ ਨਾ ਸਕਤ ਕਹੇ ਅਚਲ ਮੂਰਤਨ ਭਾਵ ਪ੍ਰਕਾਸ਼ ਅਮਿਤ ਉਜ ਗਹਿ ਜਾਏ ਕੋਟ ਇੰਦਰ ਇੰਦਰਾਨ ਸ਼ਾਹ ਸ਼ਾਹਾਣ ਗਣਿਜਾਏ ਤਰ ਭਵਨ ਮਹੀਪ ਸੁਰ ਨਰ ਅਸੁਰ ਨੇਤ ਨੇਤ ਬੰਤਰਨ ਕਹਿਤ ਤਵੈ ਸਰਬਨਾਮ ਕਥੈ ਕਵਨ ਕਰਮ ਨਾਮ ਵਰਨਤ ਸੁਮਤ ਭੁਜੰਗ ਪ੍ਰਿਆਤ ਛੰਦ ਨਮਸਤਵੰਗ ਕਾਲੇ ਨਮਸਤਵੰਗ ਕਿਰਪਾਲੇ ਨਮਸਤੰਗ ਰੂਪੇ ਨਮਸਤੰਗ ਨੂਪੇ ਨਮਸਤੰਗ ਭੇਖੇ ਨਮਸਤੰਗ ਲੇਖੇ ਨਮਸਤੰਗ ਕਾਹੇ ਨਮਸਤੰਗ ਜਾਹੇ ਨਮਸਤੰਗ ਗੰਜੇ ਨਮਸਤੰਗ ਭੰਜੇ ਨਮਸਤੰਗ ਨਾਮੇ ਨਮਸਤੰਗ ਠਾਮੇ ਨਮਸਤੰਗ ਕਰਮੰਗ ਨਮਸਤੰਗ ਧਰਮੰਗ ਨਮਸਤੰਗ ਨਾਮੰਗ ਨਮਸਤੰਗ ਧਾਮੰਗ ਨਮਸਤੰਗ ਜੀਤੇ ਨਮਸਤੰਗ ਪੀਤੇ ਨਮਸਤੰਗ ਬਾਹੇ ਨਮਸਤੰਗ ਢਾਹੇ ਨਮਸਤੰਗ ਨੀਲੇ ਨਮਸਤੰਗ ਨਾਦੇ ਨਮਸਤੰਗ ਛੇਦੇ ਨਮਸਤੰਗ ਗਾਦੇ ਨਮਸਤੰਗ ਗੰਜੇ ਨਮਸਤੰਗ ਭੰਜੇ ਨਮਸਤੰਗ ਉਦਾਰੇ ਨਮਸਤੰਗ ਪਾਰੇ ਨਮਸਤੰਗ ਸੁ ਏਕੈ ਨਮਸਤੰਗ ਅਨੇਕੈ ਨਮਸਤੰਗ ਭੂਤੇ ਨਮਸਤੰਗ ਅਜੂਪੇ ਨਮਸਤੰਦਰ ਕਰਮੇ ਨਮਸਤੰਦਰ ਭਰਮੇ ਨਮਸਤੰਦਰ ਦੇਸੇ ਨਮਸਤੰਦਰ ਭੇਸੇ ਨਮਸਤੰਦਰ ਨਾਮੇ ਨਮਸਤੰਦਰ ਕਾਮੇ ਨਮਸਤੰਦਰ ਧਾਤੇ ਨਮਸਤੰਦਰ ਘਾਤੇ ਨਮਸਤੰਦਰ ਧੂਤੇ ਨਮਸਤੰਗ ਭੂਤੇ ਨਮਸਤੰਗ ਲੋਕੇ ਨਮਸਤੰਗ ਸ਼ੋਕੇ ਨਮਸਤੰਦਰ ਥਾਪੇ ਨਮਸਤੰਗ ਥਾਪੇ ਨਮਸਤੰਗ ਤਰਮਾਨੇ ਨਮਸਤੰਗ ਨਿਧਾਨੇ ਨਮਸਤੰਗ ਗਾਹੇ ਨਮਸਤੰਗ ਬਾਹੇ ਨਮਸਤੰਗ ਤਰ ਵਰਗੇ ਨਮਸਤੰਗ ਸਰਗੇ ਨਮਸਤੰਗ ਪ੍ਰਭੋਗੇ ਨਮਸਤੰਗ ਸਜੋਗੇ ਨਮਸਤੰਗ ਰੰਗੇ ਨਮਸਤੰਗ ਭੰਗੇ ਨਮਸਤੰਗ ਗਮੇ ਨਮਸਤਰਮੇ ਨਮਸਤੰਗ ਜਲਾਸਰੇ ਨਮਸਤੰਗ ਨਿਰਾਸਰੇ ਨਮਸਤੰਗ ਜਾਤੇ ਨਮਸਤੰਗ ਪਾਤੇ ਨਮਸਤੰਗ ਅਮਜਬੇ ਨਮਸਤਸ ਅਜਬੇ ਅਦੇਸੰਗ ਅਦੇਸੇ ਨਮਸਤੰਗ ਭੇਸੇ ਨਮਸਤੰਗ ਦਰਧਾਮੇ ਨਮਸਤੰਗ ਦਰਬਾਮੇ ਨਮੋ ਸਰਬ ਕਾਲੇ ਨਮੋ ਸਰਬ ਦਿਆਲੇ ਨਮੋ ਸਰਬ ਰੂਪੇ ਨਮੋ ਸਰਬ ਭੂਪੇ ਨਮੋ ਸਰਬ ਖਾਪੇ ਨਮੋ ਸਰਬ ਥਾਪੇ ਨਮੋ ਸਰਬ ਕਾਲੇ ਨਮੋ ਸਰਬ ਪਾਲੇ ਨਮਸਤਸ ਦੇਵੇ ਨਮਸਤੰਗ ਬੇਵੇ ਨਮਸਤੰਗ ਅਜਨਮੇ ਨਮਸਤੰਗ ਸੁਭਨਵੇ ਨਮੋ ਸਰਬ ਗੌਣੇ ਨਮੋ ਸਰਬ ਭੌਣੇ ਨਮੋ ਸਰਬ ਰੰਗੇ ਨਮੋ ਸਰਬ ਅੰਗੇ ਨਮੋ ਕਾਲ ਕਾਲੇ ਨਮਸਤਸ ਦਿਆਲੇ ਨਮਸਤੰਗ ਬਰਨੇ ਨਮਸਤੰਗ ਮਰਨੇ ਨਮਸਤੰਗ ਜਰਾਰੰਗ ਨਮਸਤੰਗ ਰਥਾਰੰਗ ਨਮੋ ਸਰਬ ਧੰਦੇ ਨਮੋ ਸਤ ਬੰਦੇ ਨਮਸਤੰਗ ਦਰਸਾਕੇ ਨਮਸਤੰਗ ਦਰਬਾਕੇ ਨਮਸਤੰਗ ਰਹੀਮੇ ਨਮਸਤੰਗ ਕਰੀਮੇ ਨਮਸਤੰਗ ਅਨੰਤੇ ਨਮਸਤੰਗ ਮਹੰਤੇ ਨਮਸਤਸ ਰਾਗੇ ਨਮਸਤੰਗ ਸੁਹਾਗੇ ਨਮੋ ਸਰਬ ਸੋਖੰ ਨਮੋ ਸਰਬ ਪੋਖੰ ਨਮੋ ਸਰਬ ਕਰਤਾ ਨਮੋ ਸਰਬ ਹਰਤਾ ਨਮੋ ਜੋਗ ਜੋਗੇ ਨਮੋ ਭੋਗ ਭੋਗੇ ਨਮੋ ਸਰਬ ਦਿਆਲੇ ਨਮੋ ਸਰਬ ਪਾਲੇ ਚਾਚਰੀ ਛੰਦ ਦਵਾ ਪ੍ਰਸਾਦ ਅਰੂਪ ਹੈ ਅਨੂਪ ਹੈ ਅਜੂ ਹੈ ਅਭੂ ਹੈ ਅਲੇਖ ਹੈ ਭੇਖ ਹੈ ਅਨਾਮ ਹੈ ਅਕਾਮ ਹੈ ਅਤੇ ਹੈ ਅਪੇ ਹੈ ਅਜੀਤ ਹੈ ਪੀਤ ਹੈ ਤਰਮਾਨ ਹੈ ਨਿਧਾਨ ਹੈ ਤਰਬਰਗ ਹੈ ਅਸਰਗ ਹੈ ਅਨੀਲ ਹੈ ਅਨਾਦ ਹੈ ਅਜੇ ਹੈ ਅਜਾਦ ਹੈ ਅਜਨਮ ਹੈ ਅਵਰਨ ਹੈ ਭੂਤ ਹੈ ਅਪਰਨ ਹੈ ਅਗੰਜ ਹੈ ਅਭੰਜ ਹੈ ਅਝੂਜ ਹੈ ਅਝੰਜ ਹੈ ਅਮੀਕ ਹੈ ਰਫੀਕ ਹੈ ਅਤੰਧ ਹੈ ਅਬੰਧ ਹੈ ਨਿਰਭੂਜ ਹੈ ਅਸੂਜ ਹੈ ਅਕਾਲ ਹੈ ਅਜਾਲ ਹੈ ਅਲਾਹ ਹੈ ਅਜਾ ਹੈ ਅਨੰਤ ਹੈ ਮਹੰਤ ਹੈ ਅਲੀਕ ਹੈ ਨਿਰਸਰੀਕ ਹੈ ਨਿਰਲੰਭ ਹੈ ਅਸਮ ਹੈ ਅਗਮ ਹੈ ਅਜਮ ਹੈ ਅਭੂਤ ਹੈ ਅਛੂਤ ਹੈ ਅਲੋਕ ਹੈ ਅਸ਼ੋਕ ਹੈ ਅਕਰਮ ਹੈ ਅਭਰਮ ਹੈ ਅਜੀਤ ਹੈ ਅਪੀਤ ਹੈ ਅਬਾਹ ਹੈ ਅਗਾਹ ਹੈ ਅਮਾਨ ਹੈ ਨਿਧਾਨ ਹੈ ਅਨੇਕ ਹੈ ਫਿਰ ਏਕ ਹੈ ਭੁਜੰਗ ਪ੍ਰਿਆਤ ਛੰਦ ਨਮੋ ਸਰਮਾਨੇ ਸਮਸਤੀ ਨਿਧਾਨੇ ਨਮੋ ਦੇਵ ਦੇਵੇ ਅਭੇਖੀ ਅਭੇਵੇ ਨਮੋ ਕਾਲ ਕਾਲੇ ਨਮੋ ਸਰਬਾਲੇ ਨਮੋ ਸਰਬ ਗੌਣੇ ਨਮੋ ਸਰਭਾਉਣੇ ਅਨੰਗੀ ਅਨਾਥੇ ਨਰਸੰਗੀ ਪਰਮਾਥੇ ਨਮੋ ਭਾਨ ਭਾਨੇ ਨਮੋ ਮਾਨ ਮਾਨੇ ਨਮੋ ਚੰਦਰ ਚੰਦਰੇ ਨਮੋ ਭਾਨ ਭਾਨੇ ਨਮੋ ਗੀਤ ਗੀਤੇ ਨਮੋ ਤਾਨ ਤਾਨੇ ਨਮੋ ਨਿਰਤ ਨਿਰਤੇ ਨਮੋ ਨਾਦ ਨਾਦੇ ਨਮੋ ਪਾਲ ਬਾਨੇ ਨਮੋ ਬਾਦ ਬਾਦੇ ਅਨੰਗੀ ਅਨਾਮੇ ਸਮਸੀ ਸਰੂਪੇ ਪ੍ਰਭੰਗੀ ਪ੍ਰਮਾਥੇ ਸਮਸਤੀ ਵਿਭੂਤੇ ਕਲੰਕੰ ਮਨਾਨੇ ਕਲੰਕੀ ਸਰੂਪੇ ਨਮੋ ਰਾਜ ਰਾਜੇਸ਼ੰਗ ਪਰਮ ਰੂਪੇ ਨਮੋ ਜੋਗ ਜੋਗੇਸ਼ੰਗ ਪਰਮ ਸਿੱਧੇ ਨਮੋ ਰਾਜ ਰਾਜੇਸ਼ੰਗ ਪਰਮ ਬ੍ਰਿਧੇ ਨਮੋ ਸ਼ਸਤ੍ਰਮਾਨੇ ਨਮੋ ਅਸ਼ਤਰਮਾਨੇ ਨਮ ਪਰਮ ਗਿਆਤਾ ਨਮੋ ਲੋਕ ਮਾਤਾ ਅਭੇਖੀ ਅਪਰਮੀ ਅਭੋਗੀ ਅਭੁਗਤੇ ਨਮੋ ਜੋਗ ਜੋਗੇਸ਼ੰਗ ਪਰਮ ਜੁਗਤੇ ਨਮੋ ਨਿਤ ਨਾਰਾਇਣੇ ਕਰੂਰ ਕਰਮੇ ਨਮੋ ਪ੍ਰੇਤ ਅਪ੍ਰੇ ਦੇਵ ਸੁਧਰਮੇ ਨਮੋ ਰੋਗ ਹਰਤਾ ਨਮੋ ਰਾਗ ਰੂਪੇ ਨਮੋ ਸ਼ਾਹ ਸ਼ਾਹੰਗ ਨਮੋ ਭੂਪੇ ਨਮੋ ਦਾਨ ਦਾਨੇ ਨਮੋ ਮਾਨ ਮਾਨੇ ਨਮੋ ਰੋਗ ਰੋਗੇ ਨਮਸੰਗ ਸਨਾਨੇ ਨਮੋ ਮੰਤ੍ਰ ਮੰਤ੍ਰੰਗ ਨਮੋ ਜੰਤ੍ਰ ਜੰਤ੍ਰੰਗ ਨਮੋ ਇਸ਼ਟ ਇਸ਼ਟੇ ਨਮੋ ਤੰਤ੍ਰ ਤੰਤ੍ਰੰਗ ਸਦਾ ਸਚਦਾਨੰਦ ਸਰਵੰਗ ਪ੍ਰਣਾਸੀ ਅਨੁਪੇ ਅਰੁਪੇ ਸਮਸਲ ਨਿਵਾਸੀ ਸਦਾ ਸਿੱਧਤਾ ਬਿਧਤਾ ਬਿਰਧ ਕਰਤਾ ਆਦੋ ਉਰਧਰਦ ਅਗੰਗ ਓਗਹਰਤਾ ਪਰੰਗ ਪਰੰਗ ਪਰਮੇਸ਼ੰਗ ਪਰੋਸ਼ ਪਾਲੰਗ ਸਦਾ ਸਰਵਦਾ ਸਿਧਾਤਾ ਦਯਾਲੰਗ ਅਸ਼ੇਧੀ ਅਭੇਧੀ ਅਨਾਮੰਗ ਅਕਾਮੰਗ ਸਮਸਤੋ ਪਰਾਜੀ ਸਮਸਤਾਮੰਗ ਤੇਰਾ ਜੋਰ ਚਾਚਰੀ ਛੰਦ ਜਲੇ ਹੈ ਥਲੇ ਹੈ ਅਪੀਤ ਹੈ ਪੇ ਹੈ ਪ੍ਰਭੂ ਹੈ ਅਜੂ ਹੈ ਅਦੇਸ ਹੈ ਭੇਸ ਹੈ ਭੁਜੰਗ ਪ੍ਰਿਆਤ ਛੰਦ ਅਗਾਧੇ ਅਬਾਧੇ ਆਨੰਦੀ ਸੁਰਬੇ ਨਮੋ ਸਰਬਾਨੇ ਸਮਸਤੀ ਨਿਧਾਨੇ ਨਮਸਤਵੰਗ ਨਿਰਨਾਥੇ ਨਮਸਤਵੰਗ ਪਰਮਾਥੇ ਨਮਸਤਵੰਗ ਗੰਜੇ ਨਮਸਤਵੰਗ ਪੰਜੇ ਨਮਸਤਮੰਗ ਕਾਲੇ ਨਮਸਤਮੰਗ ਪਾਲੇ ਨਮੋ ਸਰਬ ਕਾਲੇ ਨਮੋ ਸਰਬ ਦੇਸੇ ਨਮੋ ਸਰਭੇਸੇ ਨਮੋ ਰਾਜ ਰਾਜੇ ਨਮੋ ਸਾਹ ਸਾਜੇ ਨਮੋ ਸ਼ਾਹ ਸ਼ਾਹੇ ਨਮੋ ਮਾਹੇ ਨਮੋ
Maha Mahe Namo Shah Shahe Namo Maha Mahe Namo Gita Gita Namo Brita Brita Namo Rokh Rokhe Namo Sokh Sokhe Namo Sarva Rokhe Namo Sarva Bhoge Namo Sarva Jitang Namo Sarva Bhitang Namo Sarva Gyanang Paramtanang Namo Sarva Antarang Namo Sarva Jantarang Namo Sarva Drissang Namo Sarva Krissang Namo Sarva Rangetra Bangiya Rangye Namo Jeeva Jeeva Namo Bija Bija Akhijya Bija Samastang Prasijya Karpalang Surupe Kukarmang Pranasi Sada Sarvada Riddh Siddhang Nivasi Charpada Shandatva Prasada Amrit Garme Amrit Tarmaya Khala Jogaya Chala Bhogaya Chala Rajaya Chala Sajaya Khala Tarmang Allah Karmang Sarvang Data Sarvang Gyata Sarvang Pane Sarvang Mane Sarvang Pranang Sarvang Pranang Sarvang Pukta Sarvang Jukta Sarvang Devang Sarvang Pem Sarvang Kale Sarvang Pale Ruvala Shandatva Prasada Adrubanad Murta Ajon Purkapara Sarvantraman Deva Bebaudu Dahar Sarvalak Sarvakalak Sarvakopanakala Jatartatar Viraji with Uthur Brisal, Namatamana Jat, the Jagaru Brangna, Rekha, the Burkad, Burkudar, Murta, Ajun Ada, Seg, they saw Napa, Jagaru Brekana, Raga, Jatartatar, the Savasa, Hoyo Palio, and Raganam, Kambihin, Pekatam, Munaja, Sarman, Sarbatarmas, the Manantahi, Ek Murta, Ane, Darsan Kidrupa, Ane, Kaila, Kaila, Kaila, Kaila, and Tuku, Rek, they Bevanajane, Jebe, Dorkateva. Rubrangna Jatpas ho jane ke jebtaat matna jat jagar janmaran mihin chakar bakar firay chatra chakmar hipur teen log chaudah ke vikhe jag ja pahinche jab adev naad murtha peo sabje thab param rup nid murt poorn purkha par sarvisav rachyo siyam bhav gadn panjan har kal hin kalas yugta kal purkha desa tarm tamso paramrata bhutala kha besa angragna rang jake jat badra naam garbganjan dushta panjan mugdaya kaam Abrubamik and Sat Ekbrukavatu, the Garbaganjan Sarbananadu, Sutangina Panganatu, Ekburkapar, Sarblak, Sarbukaik, Sarbu Pratapar, Sarbaganda, Sarbanda, Sarbatan, Bek, Sarb Sasarna, Jani, Jirubrang, Areka, Parambet Puran, Jakinet, Bak, the Net Court, Seventh Puran, Shastrana, Abba, Hivacheta, Madhubhar, Shanda, Tvaprasada, Gungan Udara, Mehma, Abara, Sanabangupma, Anang. Anbha Prakash Nisin Anasajan Bahu Shahan Shahu Rajan Rajpan Anbhan Devan Dev Upma Mahan Indran Indra Balan Barankaran Kalan Kal Anbhud Ang Abha Abhangat Mitapar Gungan Udar Mungan Pranam Nirpah Nirkam Adut Prachan Mitakad Akhand Alisya Karma Drisya Tarma Sarvaparandatya Anuranda Bhatya Chajri Shandat Vaprasad Govinde Mukande Udare Apare Haryang Karyang Dharaname Akame Pujanga Priyad Shand Chatrachakra Karta Chatrachakra Harta Chatrachakra Dhanne Chatrachakra Jane Chatrachakra Varti Chatrachakra Parti Chatrachakra Palle Chatrachakra Kalle Chatrachakra Pase Chatrachakra Vase Chatrachakra Mane Chatrachakra Dhanne Chachari Shand Na Satra Na Mitra Na Paramang Na Pitra Na Karmang Na Kaye Ajanmang Ajahe Na Chitra Na Mitra Pareha Pavitra Pratisa Adisa Adrasa Akrasa Bhagavati Shanda Tvaprasad Kathate Ke Aachuj Desai Ke Aapij Besai Ke Aaganj Karmai Ke Aapanj Parmai Ke Aapij Loke Ke Aadit Soke Ke Abdud Barne Ke Bibhud Karnai Ke Rajang Prabahai Ke Tarbhang Tujahai Ke Aasok Barne Ke Sarba Aparne Ke Jagtan Kirti Hai Ke Shatrung Shatri Hai Ke Brahmang Surupe Ke Anubha Anupe Ke Aad Adema Ke Aap Apema Ke Chitrang Abhihin Hai Ke Eka Adin Hai ke rozir jaake rahi mere haake ke paag baab ke gabal gabe ke aful gunaah ke shaahan shaah ke karnu karinda ke roji dahanda ke raj karahim ke karman karim ke sarvang kali hai ke sarvang dili hai ke sarvatar baan hai ke sarvatar daan hai ke sarvatar gaun hai ke sarvatar paun hai ke sarvatar desha hai ke sarvatar besha hai ke sarvatar raja hai ke sarvatar saaja hai ke sarvatar dinna hai ke sarvatar ridna hai ke sarvatar ja ho ke sarvatar pa ho ke sarvatar desha ke sarvatar besha ke sarvatar kal hai ke sarvatar bal hai ke sarvatar hanta ke sarvatar ganta ke sarvatar bekhi ke sarvatar bekhi ke sarvatar kaaj hai ke sarvatar raj hai ke sarvatar sok hai ke sarvatar bhukh hai ke sarvatar trane ke sarvatar prane ke sarvatar desha ke sarvatar besha ke sarvatar mane sadaiv pradhan hai ke sarvatar jap hai ke sarvatar thap hai ke sarvatar pan hai ke sarvatar mane ke sarvatar indra ke sarvatar chandra hai ke sarbang kalime ke paramang bhime ke akal alame ke sahib kalame ke sunan wajuh hai tamam al rasu hai amesul salam hai saligut madam hai ganimul shagasta hai garibul prasta hai bulandul makane zameenul zamane tamijul tamame rajul nidan hai haribul ajime rajay ki yakin hai anekul tarang hai bhed hai bhang hai azizul nivas hai ganimul kharaj hai nirg suru baitar mukti bhubhut hai prabhut parvah hai sudak sujukt sudha hai sadaivang suru bai bhedi anubai samasto paraj hai sada sarv saaj hai samasul salam hai sadaival akam hai
ಅನಾಸಯ ಉದಾಸಯ ತಂದಯ ಬಂಧಯ ಭಕ್ತಯ ಬ್ರಕ್ತಯ ನಾಸ ಪ್ರಕಾಶಯ ನಚಿಂತಯ ಸುನಂತಯ ಲಿಖ್ಯ ದಿಖ್ಯ ಲೇಖ ಪೇಖ್ಯ ಟಾಹ ಅಗಾಹ ಅಸಂಭಯ ಅಗಮಹ ಅನಿಲ ಅನಾದಹ ಅನತಃ ಸುನತಃ ಅಜಾದಹ ಅಜಾದಹ ಚರ್ಪಟ ಛಂದ ತ್ವಪ್ರಸಾದ ಸರ್ವಂ ಹಂತ ಸರ್ವಂ ಗಂತ ಸರ್ವಂ ಖ್ಯಾತ ಸರ್ವಂ ಜ್ಞಾತ
ಬ್ರಹ್ಮಾತೆ ಸದಾ ಸರ್ವ ಸಾಥೆ ಅಗಾ ಸುರಭೇಂದ್ರ ಬಾದ ವಿಭೂತೆ ಅನಂಗಿ ನಾಮೇಂದ್ರ ಭಂಗಿತ್ರ ಕಾಮೇಂದ್ರ ಭಂಗಿ ಸುರಭೆ ಸರಭಂಗಿ ನೃಪೇನ ಪುತ್ರೇನ ಪುತ್ರೇನ ಸತ್ತರೇನ ಬೆತ್ತರೇನ ತಾತನ ಮಾತನ ಜಾತನ ಪಾತ ನೃಸಾಕಂ ಸರೀಕ ಅಮಿತೋ ಅಮಿಕ ಸದೈವಂ ಪ್ರಭಾಹ ಅಜಯ ಅಜಾಹ ಭಗವತಿ ಶಾಂತ ತ್ವ ಪ್ರಸಾದ ಕೇ ಸಾಹರ ಜಹೂರ ಕೇ ಹಾಜರ ಹಜೂರ ಮೇ ಸುಲ ಸಲಾಮ ಸಮಸ್ತುಲ ಕಲಾಮ ಕೇ ಸಾಹಿಬ್ ದಿಮಾಗ ಕೇ ಸುಲ ಚರಾಗ ಕಾಬಲ ಕರೀಮ ಕೇ ರಾಜ ಗ್ರಹೀಮ ಕೇ ರೋಜಿ ದಹಂದ ಕೇ ರಾಜ ಗ್ರಹಿಂದ ಕರೀಮ ಉಲ್ ಕಮಾಲ ಕೇ ಸುಲ ಜಮಾಲ ಗರೀಮ ಉಲ್ ಖರಾಜ ಗರೀಬ ಉಲ್ ನವಾಜ ಹರೀಫ್ ಉಲ್ ಶಿಕನ್ ಹೈ ರಾಸ ಉಲ್ ಫಿಕನ್ ಹೈ ಕಲಂಕ ಪ್ರಣಾಸ ಸಮಸ್ತುಲ ನಿವಾಸ ಅಗಂಜುಲ ಗರೀಮ ರಜಾಯ ಗ್ರಹೀಮ ಸಮಸ್ತುಲ ಸುಬಾಹ ಸಾಹಿಬ್ ಗ್ರಾಹ ಕೇ ನರಕಂ ಪ್ರಣಾಸ ಮಹೇಶ್ವರ ನಿವಾಸ ಕೇ ಸರ್ವಲ್ ಗವನ ಮೇ ಸುಲಭನ ತಮಾಮುಲ್ ತಮೀಜ ಸಮಸ್ತುಲ ಅಜೀಜ ಪರಂ ಪರಮೀಶ ಸಮಸ್ತುಲ ಅಧೀಸ ದೇಶೋಲ್ಲೇಖ ಮೇ ಸುಲಭೇಖ ಜಮೀನ್ ಉಲ್ ಜಮಾಹ ಅಮೀಕುಲ್ ಇಮಾಹ ಕರೀಮ ಉಲ್ ಕಮಾಲ ಕೇ ಜುರತ್ ಜಮಾಲ ಕೇ ಚಲಂಗ್ ಪ್ರಕಾಶ ಕೇ ಮಿತೋ ಸುಭಾಸ ಕೇ ಅಜಬ ಸುರಭೆ ಕೇ ಮಿತೋ ಅಭಿಭೂತ ಕೇ ಮಿತೋ ಪಸಾಹ ಕೇ ಆತ್ಮ ಪ್ರಭಾಹ ಕೇ ಚಲಂಗ್ ಅನಂಗ ಕೇ ಮಿತೋ ಅಭಂಗ ಮದಭಾರ ಶಾಂತ ಪ್ರಸಾದ ಮನ್ಮನ್ ಪ್ರಣಾಮ ಗುಣಗನ್ ಮುದಾಮರ ಬರ ಅಗಂಜ ಹರ್ನರ್ ಪ್ರಭಂಜ ಅನ್ಗನ್ ಪ್ರಣಾಮ ಮನ್ಮನ್ ಸನಾಮ ಹರ್ನರ್ ಖಂಡ ಬರ್ನರ್ ಅಮಂಡ ಅನುಭವ ನಾಶ ಮನ್ಮನ್ ಪ್ರಕಾಶ ಗುಣಗನ್ ಪ್ರಣಾಮ ಜಲಥಲ್ ಮುದಾಮ ಅಂಶ ಅಂಗ ಆಸನ ಅಪಾರ ಗತ್ಮಿತ ಉದಾರ ಜಲಥಲ್ ಅಮಂಡ ಭಂಡ ಜಲಥಲ್ ಮಹಂದ ಸುಸುಭ್ಯಂತ ಅನುಭವ ನಾಥ ತರ್ತುರ ಆಸಾದನ್ ಬಾಹು ಏಕ ಸುಧಾ ಓಂಕಾರ ಆದ ಕಥನೀಯನಾದ ಖಲ್ಖಂಡ ಖ್ಯಾಲ್ ಗುರ್ಬರ ಕಾಲ್ ಕರ್ಗರ ಪ್ರಣಾಮ ಚಿಚ್ಚರ ನಾಮ ಅಂಶ ಜಗಾತ್ ಅಜುಜಿನಾ ಬಾತನ್ ಚಂಜ ಗಾತ್ ಅನರಂಜ ಬಾತನ್ ಟುಟ್ ಪಂಡಾರನ್ ಠಟ್ ಅಪಾರ ಆ ಡೀಟ್ ಸರ್ಮತ್ ಡೀಟ್ ಕರ್ಮ ಅನಬರಣ ಅನಂದಾತ ಮಹಂತರ್ ಬೋಲ್ ಮನ ಶಾಂತ ತ್ವ ಪ್ರಸಾದ ಕರುಣಾಲಯ ಅರ್ಘಾಲಯ ಹೈ ಕಲಖಂಡ ಹೈ ಬಹಮಂಡಲ ಹೈ ಜಗತೇಶ್ವರ ಹೈ ಪರಮೇಶ್ವರ ಹೈ ಕಲಗಾರಣ ಹೈ ಸರ್ವಬಾರಣ ಹೈ ತ್ರಿತ್ಕೇ ತರ್ಣ ಹೈ ಜಗೇ ಕರ್ಣ ಹೈ ಮನಮಾನ ಹೈ ಜಗಜಾನ ಹೈ ಸರ್ವಂಗ ಪರ ಹೈ ಸರ್ವಂಗ ಕರ ಹೈ ಸರ್ಪಾಸ ಹೈ ಸರ್ವನಾಶ ಹೈ ಕರುಣಾಕರ ಹೈ ವಿಶ್ವಂಬರ ಹೈ ಸರ್ವೇಶ್ವರ ಹೈ ಜಗತೇಶ್ವರ ಹೈ ಬ್ರಹ್ಮಂಡಸ ಹೈ ಕಲಖಂಡಸ ಹೈ ಪ್ರತೇಪರ ಹೈ ಕರುಣಾಕರ ಹೈ ಆ ಜಪ ಜಪ ಆ ಥಪ ಥಪ ಆ ಕೃತ ಕೃತ ಅಮೃತ ಮೃತ ಅಮೃತ ಮೃತ ಕರುಣಾಕೃತ ಅಕೃತ ಕೃತ ತರ್ಣ ತೀರ್ಥ ಹೈ ಅಮೃತೇಶ್ವರ ಹೈ ಪರಮೇಶ್ವರ ಹೈ ಕೃತ ಕೃತ ಅಮೃತ ಮೃತ ಹೈ ಅಜಬಾ ಕೃತ ಅಮೃತ ಅಮೃತ ಹೈ ನರ ನಾಯಕ ಹೈ ಕಲಕಾಯಕ ಹೈ ವಿಶ್ವಂಬರ ಹೈ ಕರುಣಾಲಯ ಹೈ ನರ್ಪನಾಯಕ ಹೈ ಸರ್ಪಾಯಕ ಹೈ ಪಪಂಜನ ಹೈ ರಗಂಜನ ಹೈ ರಿಪತಾಪನ ಹೈ ಜಪ ಜಾಪನ ಹೈ ಅಕಲಂಕೃತ ಹೈ ಸರ್ವಾ ಕೃತ ಹೈ ಕರ್ತ ಕರ ಹೈ ಹರ್ತಾ ಹರ ಹೈ ಪರಮಾತ್ಮ ಹೈ ಸರ್ವಾತ್ಮ ಹೈ ಆತ್ಮ ಬಸ ಹೈ ಜಸ್ ಕೇ ಜಸ ಹೈ ಭುಜಂಗ ಪ್ರಯಾದ ಛಂದ ನಮೋ ಸೂರ್ಯ ಸೂರ್ಯೇ ನಮೋ ಚಂದ್ರ ಚಂದ್ರೇ ನಮೋ ರಾಜ ರಾಜೇ ನಮೋ ಇಂದ್ರ ಇಂದ್ರೇ ನಮೋ ಅಂಧಕಾರೇ ನಮೋ ತೇಜ ತೇಜ ನಮೋ ಬೃಂದ ಬೃಂದೇ ನಮೋ ಬೀಜ ಬೀಜೇ ನಮೋ ರಾಸಂಗ ತಾಮಸಂಗ ಸಾಂದ ರೂಪೇ ನಮೋ ಪರಂ ತತ್ತಂಗ ಅತತಂಗ ಸ್ವರೂಪೇ ನಮೋ ಜೋಗ ಜೋಗೇ ನಮೋ ಜ್ಞಾನ ಜ್ಞಾನೇ ನಮೋ ಮಂತ್ರ ಮಂತ್ರೇ ನಮೋ ಧ್ಯಾನ ಧ್ಯಾನ ನಮೋ ಜುದ್ಧ ಜುದ್ಧೇ ನಮೋ ಜ್ಞಾನ ಜ್ಞಾನೇ ನಮೋ ಭೋಜ ಭೋಜೇ ನಮೋ ಬಾನ ಬಾನೇ ನಮೋ ಕಲಹೆ ಕರ್ತ ನಮೋ ಸಾಂದ ರೂಪೇ ನಮೋ ಇಂದ್ರ ಇಂದ್ರೇ ಅನಾದಂಗ ವಿಭೂತೇ ಕಲಂಕಾರೂಪೇ ಅಲಂಕಾರ ಅಲಂಕೇ ನಮೋ ಆಸಾಸೆ ನಮೋ ಬಾಂಗ ಪಂಕೇ ಪಂಗಿ ಸುರೂಪೇ ಅನಂಗಿ ನಾಭೇತ್ರ ಭಂಗೀತ್ರ ಕಾಲೇ ಅನಂಗಿ ಅಗಾಮೆ ಏಕ ಶ್ರೀ ಶಾಂತ ಅಜಯ ಅಲಯ ಅಪಯ ಅಭಯ ಅಪು ಅಜು ಅನಾಸ ಅಕಾಸ ಅಗಂಜ ಅಪಂಜ ಅಲಖ ಅಪಖ ಅಕಾಲ ದಯಾಲ್ ಅಲೇಖ ಅಭೇಖ ಅನಾಮ ಅಗಾಮ ಅಗಹ ಅಟ ಅನಾಥೆ ಪ್ರಮಾಥೆ ಅಜೋನಿ ಅಮೋನಿ ನರಾಗೆ ನರಂಗೆ ನೂಪ ನರೇಖ ಕರ್ಮಂಗ ಪರಮಂಗ ಅಗಂಜೆ ಲೇಖೆ ಭುಜಂಗ ಪ್ರಿಯಾದ ಶಂದ ನಮಸ್ತುಲ್ ಪ್ರಣಾಮೆ ಸಮಸ್ತುಲ್ ಪ್ರಣಾಸೆ ಅಗಂಜುಲ್ ಅನಾಮೆ ಸಮಸ್ತುಲ್ ನಿವಾಸೇಂದ್ರ ಕಾಮಂಗ ಬಿಭೂತೆ ಸಮಸ್ತುಲ್ ಸ್ವರೂಪೇ ಕುಕರ್ಮಂಗ ಪ್ರಣಾಸಿ ಸುತರಮಂಗ ಬಿಭೂತೆ ಸದಾ ಸಚದಾನಂದ ಸತರಂಗ ಪ್ರಣಾಸಿ ಕರಿಮಲ್ ಕುನಿಂದ ಸಮಸ್ತುಲ್ ನಿವಾಸಿ ಅಜಾಯ ಬಿಭೂತೆ ಗಜಾಯ ಗನಿಮೆ ಹರಿಯಂ ಕರಿಂ ಕರಿಮಲ್ ಹಿಮೆ ಚತುರ್ಚಕ್ರವರ್ತಿ ಚತುರ್ಚಕ್ರ ಭೂತೆ ಸ್ವಯಂ ಭವ ಸುಭಂಗ ಸರ್ವದಾ ಸರ್ವಜೂತೆ ದುಃಖಾಲಂ ಪ್ರಣಾಸಿ ದಯಾಲಂ ಸ್ವರೂಪೇ ಸದಾ ಅಂಗ ಸಂಗೇ ಅಪಂಗಂಗ ವಿಭೂತೆ ಚತುರ್ಚಕ್ರವರ್ತಿ ಚತುರ್ಚಕ್ರ ಭೂತೆ ಸ್ವಯಂ ಭವ ಸುಭಂಗ ಸರ್ವದಾ ಸರ್ವಜೂತೆ ದುಃಖಾಲಂ ಪ್ರಣಾಸಿ ದಯಾಲಂ ಸ್ವರೂಪೇ
Sadang Sange Apangang Bebute Satnam Sri Vaheguru Sahib Ji Ek Uankar Sadhguru Prasad Bhashay Dasmitva Prasad Svaye Sarabhag Suddha Samu Siddhan Ke Dekh Vriyokar Jog Jati Ke Sur Surardhan Suddha Sudhadik Sant Samu Anek Mati Ke Sarehi Desh Ko Dekh Rahyo Mat Kouna Dekhit Pran Pati Ke Sri Bhagwan Ki Pahe Kripa Hunte Karti Pran Ek Ratti Ke माते मतंग अजरे जर संग अनुपतंग सुरंग सवारे कोट तुरंग कुरंग से कूदत पाउन के गौन को जात निवारे भारी भुजान के भूप लिया भारी भुजान के भूप लेबद न्याव सीसना जात बिचारे ते भय तो कह भय भूपतंत को नागे पाए पधारे जीत पराय सब देश दिशान को बाद ढोल मृदंग नगारे गुंजत गुण जान के सुंदर हंसत ही राज हजारे भूत भगवान के भूपत गौन करे नहीं जात बिचारे श्री बस श्री भगवान भजे बिनंत गंद के धाम सिधारे तीर्थ नान दयादम दान सुसंजम ने मनेक बसिखाय वेद बरान गदेव ग्रान जमीन जमान समान के पिखाय पावन आहार जति जतार सब सुचार हजार क देखाय श्री भगवान भजे बिन भुपते करति बने गना लेखाय शुद्ध सिवाह दुरंद बाह सुसासना दुर्जान दलेंगे भारी गुमान भरे मन में कर पर्वत पंख लेना हलाएंगे तोर अरीर मरोर मवासन माते मदंगन मान मिलेंगे श्री पथ श्री भगवान कृपा त्याग जहान निधान चलाएंगे वीर अपार बटे बरे यार बचारी सार अबचारे सार की तार बशैया तोर दिस मिलिंद वासन माते जान के मान मिलैया गाड़े गडान को तोड़ना हार सुबह दिन चक चार लवैया साहिब श्री सबको सरनायक जाच कने एक स्वेक दवैया दान देव नंदन साजर भूत भिग भवान जपेंगे जीव जिदे जल मै थल मै पल ही पल मै सब थाप तपेंगे पुन प्रतापन बाढ़ जातुन पापन के बह पुंज खपाएंगे सास संप्रसन्न भ्रय जग सतर सभय अवलोक छपेंगे मान में इंद्र गजेंद्र निरात बजौन त्रिलोक राज कराएंगे कोट क्षणानक जातक दान एक संबर साज भरेंगे ब्रह्मेश्वर विष्ण सची पतंत फसेजम फास भरेंगे जे नर श्री पद गे पर सह भग ते नर फेर ना देह तरेंगे कह भयो जो धो लोचन बूंद कै बैठ जो भग ध्यान लगायो नाथ प्रियोलिये सास समंदरन लोग पर लोग गवायो बास क्यों बिख्यान सो बैठ के ऐसे ही ऐसे सुबह सुबह साम बितायो साज का हम सुन लेहो सबै जन प्रेम कियो तिन्ही पर पायो काहुल पाहन पूजत रहो सर काहुल लिंग लटकायो काहुल अखर वाची दिशा मह काहु पशाह को शीश निभायो को भूतान को पूजत है पास को मृतान को पूजनतायो गुर गिरया उर जाओ सब ही जग श्री भगवान को वेदना पायो को भूतान काहु पूजत है पास को मृतान काहु पूजनतायो गुर गिरया उर जाओ सब ही जग श्री भगवान को वेदना पायो सतनाम श्री वाहिगुरु साहेब जी एक ओंकार श्री वाहिगुरु जी की फतेह पाशे दसवीं कबे बाज बेनती चौपाई अमरी करो हाथ रक्षा पूर्ण होए चित की शा तब चरणन मंदरे हमारा अपना जान करो व्रत बारा हमरे दुष्ट सबै तुम गावो आ बहाद मोहे बचावो सुखी बसे मोरो परवारा सेवक सिख सबै कर धारा मोर शरज कर दे करे सब बैरन को वास करे पूर्ण होए हमारी आशा तोर भजन की रहे प्यासा तुम्हें शाड़ कोई अवर ना त्याऊं जो अवर चाहूं सो तुम ते पाऊं सेवक सिख हमारे तारी है चौन चौन सदर हमारे मारी है आभात है मुझे अभर है मरण काल का त्रासन भर है उजो सदा हमारे पच्छा श्री सुजु करियो रक्षा राख लियो मोय राखण हारे साहिब संसाए प्यारे दीन मंदुष्टन के हंता तुम पुरी चतुर्दश गंता काल पाए ब्रह्मा वपतरा काल पाए शिव अवतरा काल पाए कर भिषण प्रकाशा सगल काल का किया तमाशा जमन काल जोगी सब कियो वेदराज ब्रह्मा जूतियो जमन काल सब लोग सवारा नमस्कार ताय हमारा जमन काल सब जगत बनायो देव दयान जशन बजायो

ತೀಲಾಯಿ ಅಷ್ಟಪದಿ ಜಾಚಕ ಜನ್ ಜಾಚಿ ಪ್ರಭದಾನ ಕರ ಕಿರ್ಪಾ ದೇವೋ ಹರ ನಾಮ ಸಾಧ ಜನಾಕಿ ಮಾಂಗೋ ತೂಡ ಪಾರ ಬ್ರಹ್ಮ ಮೇರಿ ಶ್ರದ್ಧಾ ಪೂರ ಸದಾ ಸದಾ ಪ್ರಭ ಕೆ ಗುಣ ಗಾವು ಸಾ ಸಾಸ ಪ್ರಭ ತುಮೇ ತ್ಯಾವು ಚರಣ ಕಮಲ ಸ್ಯೋ ಲಾಗೇ ಪ್ರೀತ ಭಗತ ಕರೋ ಪ್ರಭ ಕೀ ನಿತ ನೀತ ಏಕೋಟ ಏಕೋ ಅಧಾರ ನಾನಕ ಮಾಂಗೇ ನಾ ಪ್ರಭ ಸಾರ ಪ್ರಭ ಕೀ ದಿಷ್ಟ ಮಹಾ ಸುಖ ಹೋಯೇ ಹರಸ ಪಾವೇ ಬಿರಲಾ ಕೋಯೇ ಜಿನ್ ಚಾಖ್ಯಾ ಸೇ ಜನ ತೃಪ್ತಾನ ಪೂರನ ಪುರುಖ ನಹಿ ಡೋಲಾಣ ಸುಬ್ರ ಪರೇ ಪ್ರೇಮ ರಸ ರಂಗ ಉಪಜೈ ಚಾವ ಸಾಧಕಾ ಸಂಗ ಪರೇ ಸರಣ ಆನ ಸಬ್ ತ್ಯಾಗ ಅಂತರ ಪ್ರಗಾಸ ಅನ್ ದಿನ ಲಿವ ಲಾಗ ವಡೇ ಪಾಗೀ ಜಪಿಯಾ ಪ್ರಭ ಸೋಯೇ ನಾನಕ ನಾಮ ರತೇ ಸುಖ ಹೋಯೇ ಸೇವಕೀ ಮನಸಾ ಪೂರಿ ಪೈ ಸದ್ಗುರ ತೇ ನಿರ್ಮಲ ಮತ ಲೈ ಜನ ಕೋ ಪ್ರಭ ಹೋಯೋ ದಯಾಲ ಸೇವಕೀನೋ ಸದಾ ನಿಹಾಲ ಬಂಧನ ಕಾಟ ಮುಕ್ತ ಜನ ಪಯಾ ಜನ ಮರಣ ದುಃಖ ಪರಮ ಗಯಾ ಇಚ್ಛ ಪುನ್ನಿ ಸರ್ದಾ ಸಬ ಪೂರೀ ರಾವ ರಿಹಾ ಸದ ಸಂಗ ಹಜೂರಿ ಜಿಸ್ಕಾ ಸಾ ತಿನ ಲಿಯಾ ಮಲಾಯೇ ನಾನಕ ಭಗತಿ ನಾಮ ಸಮಾಯೇ ಸೋ ಕ್ಯೋ ಬಿಸರೇ ಜೋ ಕಾಲ ನಾ ಪಾನೇ ಸೋ ಕ್ಯೋ ಬಿಸರೇ ಜೋ ಕೀಯಾ ಜಾನೇ ಸೋ ಕ್ಯೋ ಬಿಸರೇ ಜಿನ ಸಬ ಕಿಛ ದೀಯಾ ಸೋ ಕ್ಯೋ ಬಿಸರೇ ಜೋ ಜೀವನ ಜೀಯಾ ಸೋ ಕ್ಯೋ ಬಿಸರೇ ಜೋ ಬಿಕ್ತೇ ಕಾಡೇ ಸೋ ಕ್ಯೋ ಬಿಸರೇ ಜೋ ಅಗಣ ಮ ರಾಖೇ ಗುರು ಪ್ರಸಾದ ಕೋ ಬಿರಲಾ ಲಾಖೇ ಸೋ ಕ್ಯೋ ಬಿಸರೇ ಜೋ ಬಿಕ್ತೇ ಕಾಡೇ ಜನ್ಮ ಜನ್ಮ ಕಾ ಟೂಟಾ ಗಾಡೇ ಗುರ ಪೂರೇ ತತೇ ಹೇ ಬಜಾಯಾ ಪ್ರಭ ಆಪಣಾ ನಾನಕ ಜನ ತ್ಯಾಯಾ ಸಾಜನ ಸಂತ ಕರೋ ಇಹ ಕಾಮ ಆನ ತ್ಯಾಗ ಜಪೋ ಹರ ನಾಮ ಸಿಮರ ಸಿಮರ ಸಿಮರ ಸುಖ ಪಾವು ಆಪ ಜಪೋ ಅವರಾ ನಾಮ ಜಪಾವು ಭಗತ ಪಾಯಿ ತರಿಯಾ ಸಂಸಾರ ಬಿನ್ ಭಗತಿ ತನ ಹೋಶಿ ಸಾರ ಸರ್ವ ಕಲ್ಯಾಣ ಸುಖ ನಿಧ ನಾಮ ಬೂಢತ ಜಾತ ಪಾಯ ಬಸರಾಮ ಸಗಲ ದುಃಖ ಕಾ ಹೋವ ತನಾಸ ನಾನಕ ನಾಮ ಜಪೋ ಗುಣತಾಸ ಉಪಜೀ ಪ್ರೀತ ಪ್ರೇಮ ರಾಚಾವ ಮನ ತನ ಅಂತರ ಏಹಿ ಸ್ವಾವ ನೇತ್ರ ಉಪೇಖ ದರ ಸುಖ ಹೋಯ ಮನ ಬಿಕ್ಸೈ ಸಾ ಚರಣ ತುಯ ಭಗತ ಜನಾ ಕೈ ಮನ ತನ ರಂಗ ಬಿರಲಾ ಕೋ ಪಾವೇ ಸಂಗ ಏಕ ಬಸ್ತ ದೀ ಜೇಕರ ಮಾಯಾ ಗುರ ಪ್ರಸಾದ ನಾಮ ಜಪ ಲಯಾ ತಾ ಕೀ ಉಪಮಾ ಕಹೀ ನ ಜಾಯ ನಾನಕ ರಹ್ಯಾ ಸರ್ಬ ಸಮಾಯ ಪ್ರಭ ಸಂದ ದೀನ ದಯಾಲ ಭಗತ ವಿಶಾಲ ಸದಾ ಕೃಪಾಲ ಅನಾಥ ನಾಥ ಗೋವಿಂದ ಗೋಪಾಲ ಸರ್ವ ಕಟಾ ಕರ್ತ ಪ್ರತಿಪಾಲ ಆದಿ ಪುರುಖ ಕಾರಣ ಕರ್ತಾರ ಭಗತ ಜನಾ ಕೇ ಪ್ರಾಣಾಧಾರ ಜೋ ಜೋ ಜಪ ಸೋ ಹೋಯೇ ಪನೀತ ಭಗತ ಪಾಯ ಲಾವೇ ಮನ ಹೀತ ಹಮ ನಿರ್ಗುಣಯಾರ ನೀಚ ಅಜಾನ ನಾನಕ ತುಮರಿ ಸರ್ಣ ಪುರುಖ ಭಗವಾನ ಸರ್ ಬೈಕುಂಟ ಮುಕ್ತ ಮುಖ ಪಾಯ ಏಕ ನಿಮಕ ಹರ ಕೇ ಗುಣ ಗಾಯ ಅನಕ ರಾಜ ಭೋಗ ವಡಿಯಾಯೀ ಹರ ಕೇ ನಾಮ ಕೀ ಕಥಾ ಮನ ಪಾಯಿ ಬಹು ಪೂಜನ ಕಾಪರ ಸಂಗೀತ ರಸನಾ ಜಪತಿ ಹರ ಹರ ನೀತ ಪಲಿ ಸುಕರ್ಣಿ ಸೋಭಾ ತನವಂತ ಹಿರದೇ ಬಸೇ ಪೂರನ ಗುರಮಂತ ಸಾಧ ಸಂಗ ಪ್ರಭ ದಿಹೋ ನಿವಾಸ ಸರ್ಬ ಸುಖ